ಒಂದು ತು ಕುಚಿ ಪಲಾಚ ತುಸಿ ಸರ್ವನ್ ಕರೋಗೆ ಭಕ್ತಿ ಸಂಗೀತ ಪ್ರೋಗ್ರಾಮ್ ವಂದನಾ ಸ್ವೇದೆ 7 ಬಜೆ ಸುನೋಗೆ ಎಫ್ಎಂ ನ್ಯೂಸ್ ಹೆಡ್ಲೈನ್ಸ್ ಬಹುತ್ ಸಾರಿ ಜಾನ್ಕಾರಿ ಬಹುತ್ ಸಾರಿ ಗಲ್ಲಾ ಗೀತಾ ವಾ ಸಿಲಸಿಲಾ ಚಲೇಗಾ ಪ್ರೋಗ್ರಾಮ್ ಗುಡ್ ಮಾರ್ನಿಂಗ್ ಜಲੰಧರ ದೇ ರಾಹೀ ಸ್ವೇದೆ 7:02 ਤੇ